ಗಜಮುಖ ಮಂಗಳ ಕಿಟಿ ಗಿಡಿ ಕಿಟಿ ಗಿಡಿ ಕಿಟಿ ಗಿಡ ತುಂದೊಂದೈತ ಜಯ ಜಗವಂದನ ವಕ್ರ ತುಂಡ ದಾನಿ ದಾತ ಗಿಡನ ಹರನ ಶುಭ ಕರನ ನಗಿನ ಗಿಡನ ಹರ